0: ಬಾಮುನಿ ಪ್ರತಿಮಾನ ಪಾರ್ಥ ಕರ್ಮಯಂತು ಅವ್ವ ಪಗರು ನಗರೇ.
1: ಕಿರೀಟಿ ಅತಡು ಬಾಲುಡೇ ಎಗುಗಾಕ ಪರಮ ಭಾಗವತುಡನುಟ ನಿಸ್ಸಂಶಯಂ. ಇಕ ಪರಾಕ್ರಮ ಮಂದುವ ಪರವೀರ ದುರ್ಭೇದ್ಯಮೈನ ಪಾಂಡವಸೇನೇ ಪರಾಜಿತಮನರ್ಚಿನಟ್ಟಿದಿ. ಮೂಷಿಕಮು ಅಲ್ಪಮಯ್ಯುನು ಕೊಂಡಂತ ಗಣಪತಿನಿ ಮೋಯುಚುನದಿ ಕದಾ. ಕಾನ ಅವಸರಾನುಗುಣಂಗ ಮೆಲಂಗುಟ ರಾಜನೀತಿಜ್ಞತ ಅದಿಯುನುಗಾಕ ತಾಮ್ರಧ್ವಜುನಿ ತಲ್ಲಿದಂಡ್ರುಲ್ನು ಪರಮ ಭಕ್ತುಲವುಟ ಚೇತ ಕಿಂಚಿತ್ತು ಅನುರಾಗಮಯ್ಯೇ.
0: ಅಸಲು ವಿಷಯಮು ಭಕ್ತುಲನ್ನ ಅನುರಾಗಂ ಕಾದಲೇ ಭಾವ, ಭಂಡನವನ್ನ ಭಯಂಕಾನಿ. ಕಾನಿ ಪ್ರಸ್ತುತ ನೀವು ಕೋರಣೆ ತೀರ್ಣ ಸಂಧಿ ಕಾರ್ಯಮ ಚೇಯು, ಆಪೈ ನಾ ಕರ್ತವ್ಯ ನೇನು ನಿರ್ವಹಿಂತನು.
1: ಅಯ್ಯ ಪೋಯುವತ್ತು ಫಲ್ಗುಣ ಸಂಧಿಕಿ
0: ಅವಶ್ಯಮು ಪೋಯಿರಮ್ಮು. ಕಾನಿ ಭಾವ ಅಚ್ಚಟ ಮಾಕು ತಲವಂಪುಲು ರಾಣಿಕು.
1: ಆ ಜಗದೇಕ ವೀರುಡವು ನಿನ್ನ ಅವಜ್ಞ ಸೇಯುವಾರೆವರು ಪಾರ್ಧ ಪೋಯುವಚ್ಚದನು.
2: ಮೀರಿಂತವರೆಗೂ ತಾಮ್ರಧ್ವಜ ವಿಜಯಂ